ಆತ್ಮಜ್ಞಾನ ಸರ್ವರು ತಮಗೆ ಭಾಸವಾಗುತ್ತೆ ಮಡಿಯಲೇ ಗಾಯಿ ಅವರೇ ಪ್ರಭು ಸದಾ ಸಾಮಾನ್ಯ.